ಗಯಿ ಸಿರಿ ಹಠಕ್ದ ಅಂಬೀರಿಕಲಿ ಕರಕ್ನ ಅಕ್ಸರ್ ಚಿ ಕಲಬಾದ ಜಿಮ್ಮಿ ಸಂಶೋಧನ ಜಮಾ ಬೇಬಚೋದಲೆ ನಮ ಡೇರಿ ಜಿಯಾತ್ ಮಹತಲಿಫ್ ಕೆ ಸಂತೆ ಕ್ರೀಮ್ ಇಸ್ತೇಮಾಲ್ ಗಾ ನಮಾತೈ ಪಿಹಿ ರಿಸಲ್ಟ್ ನ ಶುಮಿಲ ಇವಾವ್ ರಸ್ಕರ ಕ್ರೀಡಿಯ ಬಂದ ಎಕ್ರಾಮ್ ನ ಲಾ ಪ್ರೋಗ್ರಾಮ್ ಆವರಿದ ಇಷ್ಮ ಕ್ರಿ ಕ್ರೀಮ್ ಹಾಲೆ ಸರೈ ಹಬರೆ ಕವಲೆ ನಮ ಹಮ್ ಅರುಸ ಶಾಪಿಂಗ್ ಸೆಂಟರ್ ನ ಇಷ್ಮ ಕ್ರಿ ಕ್ರೀಮ್ ರಾವಲ್ ಮಾಶಾ ಇವಾ ಹಫ್ತಾ ಇಸ್ತೇಮಾಲ್ ಸರ ಜಮಾ ಪೇ ನರ್ಮಿ ಸಫಾ ಅಹಿಸ್ತಾಶ್ವೇ ಕಜಮಾ ಅವಾಜ ಸುಖ ಹಮ ಚರ್ದ ಚರ್ದ ಅವರಿ ಯೋಜನೆ ಜರೂರ್ ಇಷ್ಮ ಕ್ರಿ ಕ್ರೀಮ್ ಇಸ್ತೇಮಾಲ್ ಗೈ ಇಷ್ಮ ಕ್ರಿ ಕ್ರೀಮ್ ಪೇ ಚೌದಲೆ ನ ಇಲವಾ ಬದನ್ ಮಂದಿ ಹರಶ್ವಿ ಎಸ್ತಸ ಬದನ್ ಉರ್ ಸರವಸ್ವಿ ಜಿ ಯ ಮುಶ್ಮಾನ್ ಪೇಂಪರ್ ದೇವಾಜಿ ರೇಷಿ ದ್ರಾಶಿ ದೊಡ್ಡ ಮಸ್ಲೋ ಕೆ ಜಬರ್ದಸ್ತ್

ಅಲ್ಲೇ ಬರೋ ಚಿಕ್ಕಿಮ್ನಿಗೇನ ಬಡಿಸಲ್ಮ ನಂಬರ್ ಸೇಲಪ್ಪ ನಂಬರ್ ಸೋರುದ್ರಿ ನೋ ನಂಬರ್ ಚಿಕ್ಕಿಮ್ನಿಗೇನ ಬಂದ ಸ್ಕೀಮ್ ಕೊಡ್ಲಾಗಿಲ್ಲ ಇದಕ್ಕೆನ ಹೋಗಿರ್ದೈಪ ಬಿಡಿಸಲ್ಮ ಚಿಕ್ಕಿಮ್ನಿಗೇನ ಹಾಗಾಗದು ಹೋಲಿ ಬಿಡಿಸಲ್ಮ ಒಂದು ಸ್ಕೀಮ್ ಕಲ್ನಾರುದ್ರಿ ಅವಾ ಟೆನ್ ಕಿಡಿಪ್ಪ ನಂಬರ್ ಬಂದ ಚಿಕ್ಕಿಮ್ನಿಗೇನ ಆ ಕಲ್ನಾ ಟೆನ್ ಕೈ ವಿಸೈದು ಅದಕ್ಕೆ ಸೇ ನಂಬರ್ ಚಿಕ್ಕಿಮ್ನಿಗೇನ ಆಗಿದ್ದೈದೆ ಪರ ಚಿಕ್ಕಿಮ್ನಿ ಅದು ಸರ ಏನಿ ಚಿಕ್ಕಿಮ್ ಯೂಸ್ ಆಗಿಕೇನ ಚರ ಮನೇಜರ್ ಸಾಹೇಬ್ ಸೊ ಏನು ಚರ ಓಸೋ ಚಿಕ್ಕಿಮ್ನಿಗೇನ ಕಾರ್ಡ್ಸ್ ಅಲ್ಲಿ ಅಸಸ ಇಲ್ಲಿ ಅದೇನಿಲ್ಲ ಹೊಸ ನೂರು ಮಧ್ಯ ಚಿಕ್ಕಿಮ್ನಿ ಸಹ ಬರಕ್ಕೆ ಮಿಕ್ಕಿಸಿವಿ ಆಗಬಿಟ್ಟಿ ಅವನು ಅದೇನಿಲ್ಲ ಅದೇ ಕಿಮ್ ನಂಬರ್ ಬಂದು ಕಲ್ಮಾಕೆ ಮೆಸೇಜ್ ಅದಕ್ಕೆ ಇದ್ದ ರೇಡಿಯೋ ಚಿಕ್ಕಿಮ್ ಪ್ರೋಗ್ರಾಮಿ ನೋದೇ ರೇಡಿಯೋ ಪ್ರೋಗ್ರಾಮ್ ಫಾನ್ ತಾಸಿಕ್ ಜೊತೆ ಬಿಡ್ತೇನೆ ಮನೆ ಕಾಲುಕಿ ಓವರ್ ಸರ್ ಸರ್ ಏಟ್ ಫೈವ್ ಏಟ್ ತ್ರೀ ಮನೆ ಮೆಸೇಜ್ ಅವರು ತಾಕಿ ಅವರ್ ಡೇ ರಶಾವಿ ವಿಜಯ ಅಸಲಾಮ್ ಅಲೈಕುಮ್ ಎಮ್ ಎಸ್ ಡಿ ಬೈ ಹೌ ಆರ್ ಯು ಶೋ ನೈಸ್ ಅಂಡ್ ಫಾತ್ಮಾ ವಜೀರಿ ಸನೇತ ಸದಮ ಫಾತ ರೋಷಿ ಖಾಂತ ಇಟ್ಸ್ ಮಿ ಲೈಲಾ ಡೇರ ಜೊತೆ ಮನೆ ಲೈಲಾ ಫಸ್ಟ್ ಟೈಮ್ ಅವ್ರು ಕೇಳ್ಕೆ ಮೆಸೇಜ್ ಅವ್ರು ತಗೊಳ್ಳಿದೆ ನೋ ಲೈಲಾ ತಪ್ಪ ಪ್ರೋಗ್ರಾಮ್ ಶೇರ್ ಕಲಾವಿ ಸ್ಥಳ ಮಾಷಿ ವೆಲ್ ಕೆಮಿನ ಬರ್ತವೆ ಓದಾದಲ್ಲಿ ಕೆಲಚಾರ ಲೈಲಾ ಅದೇ ಲಕ್ಕಿ ಬರುವಾತ ಬನ್ನಿ ಗೋಲ್ಫ್ ಆಲ್ರೆಡಿ ಸಿಗಲ್ಲ ನಡೆಸ್ತಾನೆ ದೇನಿಲ್ಲ ಅವ ಚಿಕ್ಕಿಮ್ಡಿ ಅದೇ ವಜೀರಿ ಸ್ಥಾನ ಅದು ಯಾವ ಸರ್ ಸರ್ ಯಾವಲ್ಲಿ ಯಾದಾಸ ಚಿಕ್ಕಿಮ್ಡಿಗನ ಅದೇ ತೀರಾ ಯಾದಾಸ ಇದೆ ಕ್ಯಾರಕ ಯಾದಾಸ ಇದೆ ಕೆಮ ಬಲ್ಸಿನದಿ ನೋ ಓದಾಗ ಜಿಕಾಯ್ ಮುಂದಿಟ್ಸ್ ಮೇಲೆ ಇಲ್ಲ